ಬೇರೆ ಚಿಟ್ಟಿ ಬಿಡಿ ಬೇರೆ ತಪ್ಪಲ ತತ್ತ ಯಾರಿಗೆ ತಪ್ಪಲು ಬರೋ ಸಾತರಿಗೆ ಬೇಜಿ ಬೇರೆ ತತ್ತರ ಬೇಗ ಸಾತರಿಗೆ.